0: ಆಕಾಶವಾಣಿ ಹೈದರಾಬಾದ್ ಕೇಂದ್ರ ಮಧ್ಯಮ ತರಂಗ 406.5 ಮೀಟರ್ 738 ಕಿಲೋಹರ್ಟ್ಸ್ಗಳು ಹಾಗೂ ನ್ಯೂಸ್ ಆನ್ AIR ಈ ಆಪ್ನಲ್ಲಿ ಕೇಳಿ ಕನ್ನಡ ಕಸ್ತೂರಿ. ಶ್ರೋತೃ ಮಿತ್ರರಿಗೆ ಆತ್ಮೀಯ ಸ್ವಾಗತ. ಉಷಾ ಜೋಶಿ ಮಾಡುವ ಪ್ರೀತಿಯ ನಮಸ್ಕಾರಗಳು. ಶ್ರೋತೃಗಳೇ, ನೇತ್ರದಾನ ಕೇವಲ ವೈದ್ಯಕೀಯ ಪ್ರಕ್ರಿಯೆ ಅಲ್ಲ, ಅದು ಮಾನವೀಯತೆ ಮತ್ತು ಪರೋಪಕಾರದ ಸಂಕೇತ. ನಿಮ್ಮ ಕಣ್ಣುಗಳು ಇನ್ನೊಬ್ಬರ ಕನಸುಗಳಿಗೆ ದಾರಿ ತೋರಿಸಲಿ, ನೇತ್ರದಾನ ದೃಷ್ಟಿಗೆ ಹೊಸ ಆಶಾಕಿರಣ ತುಂಬಿಸಲಿ. ಮಿತ್ರರೇ, ಕಸ್ತೂರಿಯ ಇಂದಿನ ಸಂಚಿಕೆಯಲ್ಲಿ ಕೇಳುವಿರಿ, ಅಂತಾರಾಷ್ಟ್ರೀಯ ನೇತ್ರದಾನ ದಿನದ ಅಂಗವಾಗಿ ಡಾಕ್ಟರ್ ಹರಿಕೃಷ್ಣ ಅವರೊಂದಿಗೆ ಸಂದರ್ಶನ. ಸಂದರ್ಶನ ನಡೆಸಿಕೊಡುತ್ತಿರುವವರು ರತ್ನ ಅರ್ಚಕ್. ಕೇಳಿ ಆಕಾಶವಾಣಿಯ ವಿಶೇಷ ಸಂದರ್ಶನ ಕಾರ್ಯಕ್ರಮ.
1: ಶ್ರೋತೃಗಳೇ, ಕಣ್ಣುಗಳು ನಮ್ಮ ಬದುಕಿನ ಕಿಟಕಿಗಳು ಎನ್ನಲಾಗುತ್ತದೆ. ಬಣ್ಣ ಬಣ್ಣದ ಈ ಸುಂದರ ಜಗತ್ತನ್ನು ನೋಡಲು, ನಮ್ಮ ಪ್ರಕೃತಿಯ ಸೌಂದರ್ಯವನ್ನು ಆಸ್ವಾದಿಸಲು ದೃಷ್ಟಿ ಅತ್ಯಂತ ಅಮೂಲ್ಯ. ಪ್ರತಿ ವರ್ಷ ಆಗಸ್ಟ್ 25ರಿಂದ ಸೆಪ್ಟೆಂಬರ್ 8ರವರೆಗೆ ಭಾರತದಲ್ಲಿ ರಾಷ್ಟ್ರೀಯ ನೇತ್ರದಾನ ದಿನವನ್ನು ಆಚರಿಸಲಾಗುತ್ತದೆ. ನೇತ್ರದಾನದ ಮಹತ್ವದ ಕುರಿತು ಜನರಲ್ಲಿ ಜಾಗೃತಿ ಮೂಡಿಸುವುದು, ನೇತ್ರದಾನದ ಬಗ್ಗೆ ಇರುವ ತಪ್ಪು ಕಲ್ಪನೆಗಳನ್ನು ನಿವಾರಿಸುವುದು ಹಾಗೂ ಮರಣಾನಂತರ ನೇತ್ರದಾನಕ್ಕೆ ಜನರನ್ನು ಪ್ರೋತ್ಸಾಹಿಸುವುದು ಈ ದಿನದ ಪ್ರಮುಖ ಉದ್ದೇಶ. ಕೆಲವರು ಅನೇಕ ಸಮಸ್ಯೆಗಳಿಂದ ತಮ್ಮ ಕಣ್ಣುಗಳನ್ನು ಕಳೆದುಕೊಳ್ತಾರೆ. ಅಂಥವರ ಬದುಕಿನಲ್ಲಿ ಮತ್ತೆ ಬೆಳಕು ಮೂಡಿಸಲು ನೇತ್ರದಾನ ಮಹತ್ವದ ಪಾತ್ರ ವಹಿಸುತ್ತದೆ. ನಾವು ಈ ಲೋಕವನ್ನು ನೋಡಿದ ನಮ್ಮ ಕಣ್ಣುಗಳು ನಮ್ಮ ನಂತರ ಮತ್ತೊಬ್ಬರ ಬದುಕಿಗೆ ಬೆಳಕಾಗಬಹುದು. ನಾವು ಕಣ್ಣು ಮುಚ್ಚಿದ ನಂತರವೂ ಮತ್ತೊಬ್ಬರ ಕಣ್ಣುಗಳಲ್ಲಿ ಜಗತ್ತು ಬೆಳಗಲಿ ಎಂಬ ಮಾನವೀಯ ಸಂದೇಶವನ್ನು ಈ ನೇತ್ರದಾನ ಸಾರುತ್ತದೆ. ಈ ಹಿನ್ನೆಲೆಯಲ್ಲಿ ಇಂದಿನ ಕಾರ್ಯಕ್ರಮದಲ್ಲಿ ನೇತ್ರದಾನದ ಅಗತ್ಯತೆ, ಅದರ ಮಹತ್ವ, ನೇತ್ರದಾನದ ಕುರಿತು ಜನರಲ್ಲಿರುವ ತಪ್ಪು ಕಲ್ಪನೆ ಹಾಗೂ ನೇತ್ರದಾನದ ಪ್ರಕ್ರಿಯೆ ಕುರಿತು ನಮ್ಮೊಂದಿಗೆ ಮಾತನಾಡಲು ನಮ್ಮ ಜೊತೆ ಇದ್ದಾರೆ ನೇತ್ರ ತಜ್ಞರಾದ ಡಾಕ್ಟರ್ ಹರಿಕೃಷ್ಣ ಕುಲಕರ್ಣಿಯವರು. ಅವರನ್ನ ಆಕಾಶವಾಣಿ ಹೈದರಾಬಾದ್ ಬಾನುಲಿ ಕೇಂದ್ರಕ್ಕೆ ಹಾಗೂ ಕಸ್ತೂರಿ ಕನ್ನಡ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸೋಣ. ಸರ್, ನಿಮಗೆ ಹೃತ್ಪೂರ್ವಕವಾದ ಸ್ವಾಗತ.
2: ನಮಸ್ಕಾರ.
1: ಸರ್, ಆಕಾಶವಾಣಿ ಶ್ರೋತೃಗಳಿಗೆ ನಿಮ್ಮ ಪರಿಚಯವನ್ನ ಹೇಳ್ತೀರಾ?
2: ನಾ ಡಾಕ್ಟರ್ ಹರಿಕೃಷ್ಣ ಕುಲಕರ್ಣಿ, ಕಾರ್ನಿಯಾ ಫೇಕೋ ರಿಫ್ರಾಕ್ಟಿವ್ ಸರ್ಜನ್. 20 ವರ್ಷ ಇಂದ ಕೆಲಸ ಮಾಡ್ತಾ ಇದ್ದೀನಿ. ನಂದು MBBS ಆಗೋದು ವಿಜಾಪುರಿಂದ ಆಗಿದ್ದ BLD ಮೆಡಿಕಲ್ ಕಾಲೇಜ್ ಇಂದ. ಆಮೇಲೆ ನಂದು ಪೋಸ್ಟ್ ಗ್ರಾಜುಯೇಷನ್ ಸರೋನಿ ದೇವಿ ಹಾಸ್ಪಿಟಲ್ ಹೈದರಾಬಾದ್ ಅಲ್ಲಿ ಆಗಿದೆ. ಆಮೇಲೆ ಮತ್ತೆ ನಂದು ಇನ್ನೊಂದು ಆಡೆಡ್ ಕ್ವಾಲಿಫಿಕೇಶನ್ ಆಗಿ DNB ಮಧುರೈನಲ್ಲಿ ಆಗಿದೆ. ಆಮೇಲೆ ಮತ್ತೆ ನಂದು ಸ್ಪೆಷಾಲಿಟಿ ಕಾರ್ನಿಯಾ ಸ್ಪೆಷಾಲಿಟಿನೇ, ಅದನ್ನು ಅರವಿಂದ ಹಾಸ್ಪಿಟಲ್ ಪಾಂಡಿಚೇರಿನಿಂದ ಆಗ್ಯದ. ಅದು 2010 ಅಲ್ಲಿ ಮುಗಿಸಿದ ಮೇಲೆ ನಾ ಆವಾಗಿಂದ ಇದೇ ವೃತ್ತಿನಾಗೆ ನಾ ಕೆಲಸ ಮಾಡ್ತಾ ಇದ್ದೀನಿ.
1: ತುಂಬಾ ಸಂತೋಷ ಆಗ್ತಾ ಇದೆ ಸರ್, ಇವತ್ತು ನೀವು ನಮ್ಮ ಆಕಾಶವಾಣಿ ಹೈದರಾಬಾದ್ ಬಾನುಲಿ ಕೇಂದ್ರಕ್ಕೆ ಕಸ್ತೂರಿ ಕನ್ನಡ ಕಾರ್ಯಕ್ರಮಕ್ಕೆ ಬಂದಿದ್ದು ತುಂಬಾ ಸಂತೋಷದ ವಿಷಯ.
2: ಥ್ಯಾಂಕ್ ಯು
1: ಸರ್. ಮೊದಲನೇದಾಗಿ ನೇತ್ರದಾನ ಅಂದ್ರೆ ಏನು ಮತ್ತು ಅದರ ಮಹತ್ವ ನಮ್ಮ ಶ್ರೋತೃಗಳಿಗೆ ನೀವು ತಿಳಿಸೋದಾದ್ರೆ?
2: ನೇತ್ರದಾನ ಅಂದ್ರೆ ಎಲ್ಲರಿಗೂ ಏನು ಒಂದು ತಪ್ಪು ಏನಿರ್ತದೆ ಅಂದ್ರೆ ಫುಲ್ ಐ ದಾನ ಮಾಡೋದು ಅಂತ ಕನ್ಫ್ಯೂಷನ್ ಆಗಿರ್ತಾರೆ. ನೇತ್ರದಾನ ಅಂದ್ರೆ ಓನ್ಲಿ ಕಾರ್ನಿಯಾ ಅಷ್ಟೇ ಟ್ರಾನ್ಸ್ಪ್ಲಾಂಟ್ ಮಾಡೋ. ಕಾರ್ನಿಯಾ ಅಂದ್ರೆ ಮುಂದಿನ ಭಾಗದಲ್ಲಿ ಟ್ರಾನ್ಸ್ಪರೆಂಟ್ ವಾಚ್ ಲೈಕ್ ಸ್ಟ್ರಕ್ಚರ್ ಏನ್ ಸ್ಟ್ರಕ್ಚರ್ ಇರ್ತದೋ ಅದು ಕಾರ್ನಿಯಾ. ಕಾರ್ನಿಯಾ ಅಷ್ಟೇ ಟ್ರಾನ್ಸ್ಪ್ಲಾಂಟ್ ಮಾಡೋದು ನೇತ್ರದಾನದ್ದು ನೀಡ್.
1: ಹೌದು, ಇಡೀ ಕಣ್ಣುಗಳನ್ನು ದಾನ ಮಾಡೋದು ಅಲ್ಲ,
2: ಅಲ್ಲ,
1: ಅದ್ರ ಮುಂದಿನ ಭಾಗವನ್ನು ಟಿಶ್ಯೂ ಮಾತ್ರ.
2: ಅದೇ ಟಿಶ್ಯೂ ಹೆಸರು ಕಾರ್ನಿಯಾ ಅಂತ ಇರ್ತದ. ಆ ಕಾರ್ನಿಯಾ ಟ್ರಾನ್ಸ್ಪ್ಲಾಂಟ್ ಅಂಡ್ ಬ್ಲೈಂಡ್ ಪೀಪಲ್ ಅಂದ್ರೆ ಓನ್ಲಿ ಕಾರ್ನಿಯಾ ಬ್ಲೈಂಡ್ ಪೀಪಲ್ ಅಷ್ಟೇನೆ ನಾವು ನೇತ್ರದಾನ ಮಾಡಿದ್ದು ಅವ್ರಿಗೆ ಹೆಲ್ಪ್ಫುಲ್ ಆಗ್ತದ. ಸ್ವಲ್ಪ ಮಂದಿಗೆ ರೆಟಿನಾ ಪ್ರಾಬ್ಲಮ್ಸ್ ಇರಬಹುದು. ರೆಟಿನಾ ಪ್ರಾಬ್ಲಮ್ ಇದ್ದವ್ರಿಗೆ ಟಿಶ್ಯೂ ಟ್ರಾನ್ಸ್ಪ್ಲಾಂಟ್ ಕಾರ್ನಿಯಾ ಟ್ರಾನ್ಸ್ಪ್ಲಾಂಟ್ ಮಾಡಿದ್ರೆ ಅವ್ರಿಗೆ ಏನು ಹೆಲ್ಪ್ಫುಲ್ ಏನು ಇರಂಗಿಲ್ಲ.
1: ಓಕೆ ಓಕೆ. ಅಂದ್ರೆ ಬೈ ಬರ್ತ್ ಹುಟ್ಟಿನಿಂದ ಯಾರು ಬ್ಲೈಂಡ್ ಇರ್ತಾರೆ ಅವ್ರಿಗೆ ಈ ನೇತ್ರದಾನ
2: ಉಪಯೋಗ ಇರಂಗಿಲ್ಲ.
1: ಏನಾದ್ರೂ ತೊಂದರೆಯಾಗಿ ಅವರು ಕಣ್ಣು ಕಳ್ಕೊಂಡಿದ್ರೆ ಮಾತ್ರ
2: ಅಷ್ಟೇ. ಈಗ ಫಾರ್ ಎಕ್ಸಾಂಪಲ್ ಆಕ್ಸಿಡೆಂಟ್ ಆಗಿರ್ತದ, ಇಲ್ಲ ಅಂದ್ರೆ ಕಣ್ಣಿಗೆ ಏನೋ ದೆಬ್ಬಿ ತಾಕಿರ್ತದ ಇನ್ ಬಿಟ್ವೀನ್ ಅಲ್ಲಿ. ಮೋಸ್ಟ್ಲಿ ಕಾರ್ನಿಯಾನೇ ಮುಂದಿನ ಭಾಗದಿದ್ದು ಕಣ್ಣು ಅದೇ ಡ್ಯಾಮೇಜ್ ಆಗಿ ಅದಕ್ಕೆ ಸ್ಕಾರ್ ಆಗಿರ್ತದ. ಕಾರ್ನಿಯಾ ಬ್ಲೈಂಡ್ನೆಸ್ ಇದು ಅಂತ ಪೀಪಲ್ ಅಷ್ಟೇ ನಾವು ಹೆಲ್ಪ್ ಮಾಡಬಹುದು ಟ್ರಾನ್ಸ್ಪ್ಲಾಂಟ್ ಮಾಡಿದ್ರೆ.
1: ಹಾಗಾದ್ರೆ ನೇತ್ರದಾನದಿಂದ ಯಾರಿಗೆ ಹೆಚ್ಚು ಪ್ರಯೋಜನ, ಇದರಿಂದ ಎಷ್ಟು ಜನರಿಗೆ ದೃಷ್ಟಿ ದೊರೆಯಬಹುದು?
2: ನೇತ್ರದಾನ ಮಾಡೋದ್ರಿಂದ ಓನ್ಲಿ ಪೀಪಲ್ ಕಾರ್ನಿಯಾ ಬ್ಲೈಂಡ್ನೆಸ್ ಇರೋರಿಗೆ ಅಷ್ಟೇ ಹೆಲ್ಪ್ಫುಲ್ ಆಗ್ತದ. ಆಮೇಲೆ ಒಂದು ಕಾರ್ನಿಯಾ ದಾನ ಮಾಡಿದ ಮೇಲೆ ಕಾರ್ನಿಯಾನಲ್ಲಿ ಮುಂದಿನ ಪಾರ್ಟ್ ಯೂಸ್ ಮಾಡಬಹುದು, ಹಿಂದಿನ ಭಾಗದಲ್ಲಿ ಇನ್ನೊಂದು ಎಂಡೋಥೀಲಿಯಂ ಅಂತ ಇರ್ತದ ಅದನ್ನು ಯೂಸ್ ಮಾಡಬಹುದು. ಅದು ದ ಡಿಪೆಂಡ್ಸ್ ಎಂತ ಪೇಷಂಟ್ ಹ್ಯಾಂಗ ಇದ್ದಾರೋ ಅದ್ರ ಮೇಲೆ.

0: ನಾವು ಡಿಸಿಷನ್ ತಗೊಳ್ಳಿಕ್ಕೆ ಬರ್ತದ. ಬಟ್ ಸ್ಪೀಕಿಂಗ್ ಟ್ರೂ ಸೆನ್ಸ್, ಒನ್ ಕಾರ್ನಿಯಾ ಟಿಶ್ಯೂ ಇಬ್ಬರು ಪರ್ಸನ್ಸ್ ಯೂಸ್ ಮಾಡಬಹುದು.
1: ಒಂದು ಮನುಷ್ಯ ನೇತ್ರದಾನ ಮಾಡಿದ್ರೆ ಅವನು ಇಬ್ಬರು ಜನರಿಗೆ ಕಣ್ಣುಗಳನ್ನು ನೀಡಿದ ಹಾಗೆ ಆಗುತ್ತೆ.
0: ವಿಷನ್ ರಿಸ್ಟೋರೇಷನ್ ವಿತ್ ಒನ್ ಕಾರ್ನಿಯಲ್ ಟಿಶ್ಯೂ ಕ್ಯಾನ್ ಬಿ ಇಂಪೇರ್ಡ್ ಟು ಟೂ ಪೀಪಲ್ ವಿತ್ ದಿ ಕಾರ್ನಿಯಲ್ ಬ್ಲೈಂಡ್ನೆಸ್.
1: ನಾವು ಏನ್ ಅನ್ಕೊಂಡಿರ್ತೇವೆ, ಒಬ್ರು ನೇತ್ರದಾನ ಮಾಡಿದ್ರೆ ಅದು ಒಬ್ಬರಿಗೆ ಮಾತ್ರ
0: ಒಬ್ಬರಿಗೆ,
1: ಕಣ್ಣುಗಳನ್ನ
0: ದಟ್ ಈಸ್ ಅ
1: ನೀಡಬಹುದು.
0: ಮಿಸ್ಕನ್ಸೆಪ್ಷನ್.
1: ಹೌದು, ಒಬ್ರು ನೇತ್ರದಾನ ಮಾಡಿದ್ರೆ ಇಬ್ಬರಿಗೆ
0: ಇಬ್ಬರಿಗೆ ನಾವು ವಿಷನ್ ರಿಸ್ಟೋರೇಷನ್ ಮಾಡಬಹುದು. ದಟ್ ಡಿಪೆಂಡ್ಸ್ ಆ ಪೇಷಂಟ್ ಸೆಲೆಕ್ಷನ್ ಏನದ ಅದ್ರ ಮೇಲೆ ಡಿಪೆಂಡ್ ಮಾಡಲಿಕ್ಕೆ ಸಾಧ್ಯ ಇರ್ತದೆ.
1: ಹಾಗಾದ್ರೆ ಒಬ್ಬ ವ್ಯಕ್ತಿ ಮರಣದ ನಂತರ ಎಷ್ಟು ಸಮಯದೊಳಗೆ ನೇತ್ರದಾನ ಮಾಡಬೇಕು ಅಂತ?
0: ಯೂಶ್ವಲಿ ಇನ್ಫಾರ್ಮೇಶನ್ ಬಂದ ಮೇಲೆ ವಿತ್ ಇನ್ 6 to 8 hours ಯಾರನ್ನ ಪ್ಲೆಡ್ಜ್ ಮಾಡಿರ್ತಾರಲ್ಲ ಅವರು ಐ ಬ್ಯಾಂಕ್ ಅವ್ರಿಗೆ ಪ್ಲೆಡ್ಜ್ ಮಾಡಿರ್ತಾರ, ಐ ಬ್ಯಾಂಕ್ ಟೀಮ್ ಬಂದು ವಿತ್ ಇನ್ 6 to 8 hours ಆಫ್ ದಿ ಇನ್ಫಾರ್ಮೇಶನ್ ಬಂದ ಮೇಲೆ ನಾವು ಟಿಶ್ಯೂ ರಿಟ್ರೀವಲ್ ಮಾಡಲಿಕ್ಕೆ ಕರೆಕ್ಟ್ ಇರ್ತದೆ.
1: ಓಕೆ, ಅಂದ್ರೆ ಮರಣದ ನಂತರ 6 ಗಂಟೆಯ ಒಳಗೆ ನೇತ್ರದಾನ ಮಾಡಬಹುದು.
0: ಮಾಡಬೇಕು.
1: ಹಾಗಾದ್ರೆ ಈ ನೇತ್ರದಾನ ಮಾಡೋದಕ್ಕೆ ಯಾವ್ದರ ವಯಸ್ಸಿನ ಅಂತರ ಏನಾದರೂ ಇದೆಯಾ?
0: ಈವನ್ ರೈಟ್ ಫ್ರಮ್ ದಿ ಚೈಲ್ಡ್ ಸಣ್ಣ ಮಕ್ಕಳು ಇದ್ರು ಏಜ್ ಇಸ್ ನಾಟ್ ಅಟ್ ಆಲ್ ಎನ್ ಕಂಟ್ರಾ ಇಂಡಿಕೇಶನ್ ಫಾರ್ ನೇತ್ರದಾನ. ಈವನ್ ದಿ ಎಲ್ಡರ್ಲಿ ಪರ್ಸನ್ ಅವರು ಮಾಡಬಹುದು, ಈವನ್ ದಿ ಚೈಲ್ಡ್ ಅವರು ಮಾಡಬಹುದು, ಪ್ರೊವೈಡೆಡ್ ಅವರು ಕನ್ಸೆಂಟ್ ಆರ್ ದಿ ಪ್ಲೆಡ್ಜ್ ಫಾರ್ಮ್ ಕೊಡಬೇಕಾಗಿರ್ತದ.
1: ಓಕೆ ಸರ್, ಅಂದ್ರೆ ಈಗ ಒಂದು ಸಣ್ಣ ಮಗು ನೇತ್ರದಾನ ಮಾಡಿದ್ರೆ ಅದನ್ನ ಒಂದು 60 ವರ್ಷ ಇರೋ ವ್ಯಕ್ತಿಗೆ ಅದನ್ನ ಯೂಸ್ ಮಾಡಬಹುದು?
0: ಯೂಸ್ ಮಾಡಬಹುದು, ಬಟ್ ಅದು ಏಜ್ ಮ್ಯಾಚ್ಡ್ ಮಾಡಿದ್ರೆ ಮೇ ಬಿ ಔಟ್ಕಮ್ಸ್ ಚಲೋ ಇರ್ತಾವ.
1: ಈಗ 30-year-old ನೇತ್ರದಾನ ಮಾಡಿದ್ರೆ ಅದನ್ನ 30 to 35
0: ಏಜ್ ಮ್ಯಾಚ್ಡ್ ಡೋನರ್ಸ್ ಏನಿರ್ತದ ಅದ್ ನೋಡ್ಕೊಂಡಿದ್ರೆ ಔಟ್ಕಮ್ ಸ್ವಲ್ಪ ಚಲೋ ಇರ್ತದ.
1: ಪ್ರಿಫರ್ಡ್ ಅಂದ್ರೆ ಏಜ್ ಮ್ಯಾಚ್ ಆಗೋದು.
0: ಎಸ್.
1: ಹಾಗಾದ್ರೆ ಕೆಲವರು ಏನ್ ತಿಳ್ಕೊತಾರೆ, ನನಗೆ ಕನ್ನಡಕ ಬಂದಿದೆ, ನನಗೆ ವಿಷನ್ ಸರಿಯಾಗಿ ಇಲ್ಲ, ಅಥವಾ ಬಿಪಿ ಇದೆ, ಶುಗರ್ ಇದೆ, ಹೀಗಾಗಿ ನಾನು ನೇತ್ರದಾನ ಮಾಡಲಿಕ್ಕೆ ಸಾಧ್ಯ?
0: ಎಲ್ಲರೂ ನೇತ್ರದಾನ ಮಾಡಬಹುದು. ಕನ್ನಡಿಗ ಇದ್ರೂ ಅವರು ನೇತ್ರದಾನ ಮಾಡ್ಲಿಕ್ಕೆ ಬರ್ತದ, ಬ್ಲಡ್ ಪ್ರೆಷರ್ ಇರೋರು ನೇತ್ರದಾನ ಮಾಡ್ಲಿಕ್ಕೆ ಬರ್ತದ, ಶುಗರ್ ಇರೋರು, ಡಯಾಬೆಟಿಕ್ ರೆಟಿನೋಪತಿ ಇದ್ದವರು ದಾನ ಮಾಡ್ಲಿಕ್ಕೆ ಬರ್ತದ, ಸರ್ಜರಿ ಮಾಡೋರು ಮೋಸ್ಟ್ಲಿ ಈಗ ಕ್ಯಾಟ್ರಾಕ್ಟ್ ಸರ್ಜರಿ, ಎಲ್ಲರೂ ಏನು ವಯಸ್ಸಾಗೋರಿಗೆ ಎಲ್ಲರಿಗೂ ಕ್ಯಾಟ್ರಾಕ್ಟ್ ಸರ್ಜರಿ ಪ್ರೊಸೀಜರ್ ಆಗಿರ್ತದ, ಅವರು ದಾನ ಮಾಡ್ಲಿಕ್ಕೂ ಏನು ಹೆಸಿಟೇಷನ್ ಏನು ಇಲ್ಲ.
1: ಕನ್ನಡಕ ಹಾಕೊಂಡವರು ನನ್ಗೆ ವಿಷನ್ ಸರಿಯಾಗಿ ಇಲ್ಲ ಅಂತಂದ್ರು ಅವರು ಸಹಿತ
0: ಮಾಡಬಹುದು.
1: ಹಾಗಾದ್ರೆ ನೇತ್ರದಾನ ಮಾಡಲು ಕುಟುಂಬದವರು ಯಾವ ಕ್ರಮವನ್ನ ಅನುಸರಿಸಬೇಕು ಅಥವಾ ಯಾರನ್ನ ಸಂಪರ್ಕಿಸಬೇಕು ಅಂತ ಹೇಳ್ತೀರಾ?
0: ನೇತ್ರದಾನ ಮಾಡೋದು ಅವರು ಮೇ ಬಿ ಪ್ಲೆಡ್ಜ್ ಫಾರ್ಮ್, ಫಾರ್ ಎಕ್ಸಾಂಪಲ್ ಈಗ ನಾನೇ ಇದ್ದೀನಿ, ನಾ ಲೈವ್ ಇದ್ದಾಗೆ ನಾನು ಪ್ಲೆಡ್ಜ್ ಫಾರ್ಮ್ಸ್ ಐ ಬ್ಯಾಂಕ್ ನಾಗ ಫಾರ್ಮ್ಸ್ ಇರ್ತಾವ, ಫಾರ್ಮ್ಸ್ ನಾವು ತುಂಬಬೇಕು, ನಮ್ದು ಅಡ್ರೆಸ್ ನಮ್ದ ಅಪ್ಡೇಟ್ ಮಾಡಿದ್ರೆ ದೆನ್ ದಟ್ ವಿಲ್ ಬಿ ಈಸಿ ಫಾರ್ ದಿ ಐ ಬ್ಯಾಂಕ್ ಪೀಪಲ್ ಆರ್ ದ ಟೀಮ್ ಟು ಹ್ಯಾವ್ ಅಡ್ರೆಸ್ ಫಾರ್ ದಿ ಕಮ್ಯುನಿಕೇಶನ್. ಆಮೇಲೆ ಮೇ ಬಿ ಐ ಬ್ಯಾಂಕ್ ಟೀಮ್ ಗೆ ಅವರಿಗೆ ಮೇ ಬಿ 6 to 8 hours ನಾಗ ಅವ್ರಿಗೆ ಕನ್ಸರ್ನ್ಡ್ ನೆಕ್ಸ್ಟ್ ಕಿನ್ ಆಫ್ ಡಿಸೀಸ್ಡ್ ಪರ್ಸನ್ ಯಾರಿದ್ದಾರೋ ಅವರು ಅವ್ರಿಗೆ ಇನ್ಫಾರ್ಮೇಶನ್ ಕೊಟ್ಟಿದ್ರೆ ಟೀಮ್ ಬಂದು ವಿತ್ ಇನ್ 6 to 8 hours ಐ ಬ್ಯಾಂಕ್ ಅಸೋಸಿಯೇಷನ್ ಯಾರು ಟೀಮ್ ಇರ್ತದೋ ಅವ್ರು ಬರ್ತಾರ, ಟಿಶ್ಯೂ ರಿಟ್ರೀವಲ್ ಮಾಡ್ಕೊಳ್ಳಿಕ್ಕೆ ಏನು ತೊಂದ್ರೆ ಇರಂಗಿಲ್ಲ.
1: ಓಕೆ, ಅಂದ್ರೆ ಮರಣ ನಂತರ ನಾವು ಆ ಮೃತದೇಹವನ್ನು ಯಾವ ಹಾಸ್ಪಿಟಲ್ ಗೂ ತಗೊಂಡು ಹೋಗೋ ಅವಶ್ಯಕತೆ ಇಲ್ಲ, ಅವರು ಮನೆಗೆ ಬಂದು ಟಿಶ್ಯೂ
0: ಹಂಗೇನಿಲ್ಲ, ಹಾಸ್ಪಿಟಲ್ ನಾಗೂ ನಾವು ಟಿಶ್ಯೂ ರಿಟ್ರೀವಲ್ ಮಾಡಬಹುದು, ಮನೆಯಾಗಿದ್ರು ಮನೆಯಾಗೂ ನಾವು ಪ್ರೊಸೀಜರ್ ಮಾಡಬಹುದು, ಅದಕ್ಕೆ ಸ್ಪೆಸಿಫಿಕಲಿ ಇಲ್ಲೇ ಇರಬೇಕು ಹಂಗೇನು ಇರಂಗಿಲ್ಲ, ಪ್ರೊವೈಡೆಡ್ ಸ್ವಲ್ಪ ಸ್ಟೆರಿಲಿಟಿ ಸ್ವಲ್ಪ ನೋಡಿಕೊಂಡು ನಾವು ಪ್ರೊಸೀಜರ್ ಮಾಡಿದ್ರೆ ನೋ ಎನಿ ಪ್ರಾಬ್ಲಮ್.
1: ನೇತ್ರದಾನದ ಪ್ರಕ್ರಿಯೆ ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ, ಅದರಿಂದ ಮೃತರ ದೇಹಕ್ಕೆ ಅಥವಾ ರೂಪಕ್ಕೆ ಯಾವುದಾದ್ರೂ ಹಾನಿ ಆಗ್ತದೆ ಅಂತ?
0: ಏನು ಇರಂಗಿಲ್ಲ, ನಾವು ಮಾಡಿದ್ದು ಕೆಲಸ ಮಾಡಿದ ಮೇಲೆ ಡಿಸ್ಫಿಗರ್ಮೆಂಟ್ ಫೇಸ್ ಟು ಅಂತ ಅದು ಏನು ಗೊತ್ತು ಆಗಂಗಿಲ್ಲ, ಪ್ರೊಸೀಜರ್ ಹಾರ್ಡ್ಲಿ 15 to 20 minutes ಅಷ್ಟೇ ಪ್ರೊಸೀಜರ್ ಇರ್ತದ.
1: ಅದರಿಂದ ನಮ್ಮ ಕಣ್ಣು ಹೋದಾಗೆ ಆಗೋದು
0: ಐ ಲಿಡ್ ಏನಂದ್ರೆ ನಮ್ದು ಕಣ್ ಮೇಲೆ ಏನದ ಸ್ಟ್ರಕ್ಚರ್ ಅದನ್ನು ಅದು ಐ ಲಿಡ್ ಅಂತ ನಾವು ಹೇಳೋದು. ಐ ಲಿಡ್ ನಾರ್ಮಲಿ ಮರಣ ನಂತರ ಅದು ಐ ಲಿಡ್ ಕ್ಲೋಸ್ಡ್ ಪೊಸಿಷನ್ ನಾಗೆ ಇರೋದು, ಅದ ಸೇಮ್ ಕ್ಲೋಸ್ಡ್ ಪೊಸಿಷನ್ ನಾಗೆ ಆಫ್ಟರ್ ದಿ ಟಿಶ್ಯೂ ರಿಟ್ರೀವಲ್ ಐ ಲಿಡ್ ಪೊಸಿಷನ್ ಅದನ್ನು ಕ್ಲೋಸ್ ಇರ್ತದ, ಯಾರಿಗೂ ಏನು ಗೊತ್ತು ಆಗಂಗಿಲ್ಲ.
1: ನಾವು ನೇತ್ರದಾನ ಮಾಡಿವಿ ಅನ್ನೋದು ತುಂಬಾ ಕಾನ್ಫಿಡೆನ್ಶಿಯಲ್ ಆಗಿರ್ತದೆ,
0: ಇರ್ತದ, ಗೊತ್ತು ಆಗಂಗಿಲ್ಲ.
1: ನೀವು ಹೇಳ್ತಾ ಇದ್ದೀರಿ, ಯಾವ ಸಂದರ್ಭದಲ್ಲಿ ನೇತ್ರದಾನ ನೀವು ಸ್ವೀಕರಿಸೋದಿಲ್ಲ?
0: ಸ್ವಲ್ಪ ಕಂಡೀಷನ್ಸ್, ಫಾರ್ ಎಕ್ಸಾಂಪಲ್ ಬಾಡಿನಾಗ ವೈರಲ್ ಇನ್ಫೆಕ್ಷನ್ಸ್ ಅಂದ್ರೆ ಮೇ ಬಿ ಹಿಪಟೈಟಿಸ್ ಬಿ ಇನ್ಫೆಕ್ಷನ್, ಹಿಪಟೈಟಿಸ್ ಸಿ ಇನ್ಫೆಕ್ಷನ್, ಆರ್ ಅಕ್ವೈರ್ಡ್ ಇಮ್ಯುನೋ ಡೆಫಿಷಿಯನ್ಸಿ ಸಿಂಡ್ರೋಮ್ ಅಂತ ವೈರಲ್ ಇನ್ಫೆಕ್ಷನ್ಸ್ ಇದ್ದವರು, ಆಮೇಲೆ ಮತ್ತೆ ಬ್ಲಡ್ ಲ್ಯುಕೀಮಿಯಾಸ್, ಕಣ್ಣಿನಾಗನು ಸ್ವಲ್ಪ ಕ್ಯಾನ್ಸರ್ಸ್ ಇರ್ತಾವ. ಫಾರ್ ಎಕ್ಸಾಂಪಲ್

0: ಎಕ್ಸಾಂಪಲ್ ರೆಟಿನೋಬ್ಲಾಸ್ಟೋಮಾ ಆರ್ ಲ್ಯುಕೀಮಿಯಾ ಕಂಡೀಷನ್ಸ್ ನಾಗ ಬ್ಲಡ್ ಕ್ಯಾನ್ಸರ್ಸ್ ನಾಗೂ ಐನೂ ಇನ್ವಾಲ್ವ್ ಆಗಿರ್ತದ. ಅಂತ ಪರ್ಸನ್ಸ್ ಅವ್ರಿಗೆ ಮೇ ಬಿ ಟಿಶ್ಯೂ ಯುಟಿಲೈಜೇಷನ್ ಇರಂಗಿಲ್ಲ, ಬಟ್ ಎನಿ ಯಾರನ್ನೇ ಕಾಲ್ ಮಾಡಿದ್ರು ನಾವು ಇವೆಲ್ಲ ಏನು ಹೇಳಂಗಿಲ್ಲ. ನಾವು ಟಿಶ್ಯೂ ರಿಟ್ರೀವ್ ಮಾಡ್ಕೊಂಡಿದ್ ಮೇಲೂ ಬೇರೆ ಅವ್ರಿಗೆ ಪೇಷಂಟ್ಸ್ ಗೆ ಯೂಸ್ ಮಾಡೋದು ಇರಂಗಿಲ್ಲ. ಬಟ್ ರಿಸರ್ಚ್ ಪರ್ಪಸ್ ಏನನ್ನ ಟ್ರೈನಿಂಗ್ ಪರ್ಪಸ್ ಏನನ್ನ ಇತ್ತು ಅಂದ್ರೆ ಅದಕ್ಕೆ ಯೂಸ್ ಮಾಡಬಹುದು.
1: ಕ್ಯಾನ್ಸರ್ ಇಂದ ಮರಣ ಹೊಂದಿದವರು ಸಹಿತ ಅವರು ತಮ್ಮ ನೇತ್ರದಾನ
0: ಮಾಡಬಹುದು, ಬಟ್ ನಾವು ಇನ್ನೊಬ್ಬರು ಪೇಷಂಟ್ ಗೆ ಯೂಸ್ ಮಾಡೋದು ಇರಂಗಿಲ್ಲ.
1: ಬಟ್ ನೇತ್ರದಾನ ಮಾಡಿದ್ರೆ ಅದನ್ನ ನೀವು
0: ರಿಸರ್ಚ್ ಮಾಡೆಲ್ ಮೇ ಬಿ ಟ್ರೈನಿಂಗ್ ಪರ್ಪಸ್ ಗೆ ಏನನ್ನ ಇತ್ತು ಅಂದ್ರೆ ಅದಕ್ಕೆ ನಾವು ಯೂಸ್ ಮಾಡಬಹುದು.
1: ಹೌದು ಸರ್, ತುಂಬಾ ಚೆನ್ನಾಗಿ ಹೇಳ್ತಾ ಇದ್ದೀರಿ. ನೇತ್ರದಾನದ ಬಗ್ಗೆ ಸಮಾಜದಲ್ಲಿರುವ ಕೆಲವು ತಪ್ಪು ಕಲ್ಪನೆಗಳು ನಿಮಗೇನನ್ಸುತ್ತೆ ಮತ್ತು ಅದಕ್ಕೆ ನೀವು ಹೇಗೆ ಸ್ಪಷ್ಟನೆ ಕೊಡ್ತೀರಾ?
0: ಫ್ಯಾಮಿಲೀಸ್ ನಾಗ ಅದು ಆರ್ಥೋಡಾಕ್ಸ್ ಫ್ಯಾಮಿಲಿ ಇರಲಿ, ಅವ್ರು ಏನ್ ತಿಳ್ಕೊತಾರ, ಮೇ ಬಿ ನನ್ನ ಬಾಡಿನಾಗಿಂದು ಒಂದು ಟಿಶ್ಯೂ ಒಂದು ಆರ್ಗನ್ ಮೇ ಬಿ ತೆಗೆದ ಮೇಲೆ ನನಗೆ ಏನನ್ನ ಪ್ರಾಬ್ಲಮ್ ಬರ್ತದೇನೋ ಅಂತ ಅವ್ರು ತಿಳ್ಕೊಳ್ಲಿಕ್ಕೆ ಹಂಗ ಇರ್ತದ. ಬಟ್ ಮೋಸ್ಟ್ಲಿ ಹಂಗ ಏನೂ ಇರಂಗಿಲ್ಲ. ಓನ್ಲಿ ಥಿಂಗ್ ಪಾಸಿಟಿವ್ ಏನ್ ತಿಳ್ಕೊಬೇಕು ಅಂದ್ರೆ ನಾ ದಾನ ಮಾಡಿದ ಮೇಲೆ ಮೇ ಬಿ ದ ಡಿಸೀಸ್ಡ್ ಪರ್ಸನ್ ಯಾರೈತೆ ಇದ್ದಾರೋ ಅವ್ರಿಗೆ ಸ್ವಲ್ಪ ವಿಷನ್ ಬಂದ್ರೆ ಮೇ ಬಿ ಅವ್ರಿಗೆ ಹೆಲ್ಪ್ಫುಲ್ ಮಾಡೋ ತನ ಥಿಂಕ್ ಮಾಡಿ ಐ ಡೊನೇಷನ್ ಗೆ ಸ್ವಲ್ಪ ಪ್ರಮೋಟ್ ಮಾಡಿದ್ರೆ ಚಲೋ ಅಂತ ನನ್ನ ವಿಚಾರ ಅದ.
1: ಅಂದ್ರೆ ಕೆಲವೊಂದು ಪದ್ಧತಿಗಳು ಹೇಗಿರ್ತಾವ ಅಂದ್ರೆ ಸರ್, ನಾವು ಹೇಗೆ ಜನನ ಆಗಿ ಬಂದೇವಿ ಮರಣ ನಂತರವೂ ಹಾಗೆ ಹೋಗ್ಬೇಕು ಅಂತ, ಅಂದ್ರೆ ನಮ್ಮ ಯಾವ ದೇಹದ ಯಾವುದೇ ಅಂಗಾಂಗಗಳು ಸಹಿತ ದಾನ ಕೊಡಬಾರ್ದು ಅಥವಾ ನಾಶ ಆಗಬಾರ್ದು ಅನ್ನುವಂತಹ ಒಂದು ಪರಿಕಲ್ಪನೆ ಜನರಲ್ಲಿ ಅದ. ಅದಕ್ಕೆ ನೀವೇನ್ ಹೇಳ್ತೀರಾ?
0: ನಾ ಇದು ತಪ್ಪಂತ ನಾ ಹೇಳೋದು ನನ್ನ ವಿಚಾರ ಅದ. ಯಾಕ ಅಂದ್ರೆ ಮೇ ಬಿ ಐ ಟಿಶ್ಯೂ ಸಿಗೋದೇ ಬಹಳ ಕಠಿಣ. ಸಿಗೋ ಟಿಶ್ಯೂನೇ ಮೇ ಬಿ ಚಲೋ ಯುಟಿಲೈಜೇಷನ್ ಮಾಡಿದ್ರೆ ಮೇ ಬಿ ವಿಷನ್ ರಿಸ್ಟೋರೇಷನ್ ಬೇರೆ ಅವರಿಗೆ ಬರೋದು ನಾವು ಪುಣ್ಯ ಮಾಡೋ ಕೆಲಸ ಮಾಡ್ತಾ ಇದ್ದೀವಿ ಅಂತ ನನ್ನ ಪ್ರಕಾರ ಇದು ನಾ ವಿಚಾರ ಮಾಡ್ಲಿಕ್ಕೆ.
1: ಸರ್, ನಾವೀಗ ಜನರ ಪರಿಕಲ್ಪನೆ, ಈಗ ನಾವು ನೇತ್ರದಾನ ನಾವು ಮಾಡ್ತೀವಿ, ಯಾರು ತಗೊಂಡಿರ್ತಾರ ನೇತ್ರ, ಅವರಿಗೆ ಎಷ್ಟು ಪರ್ಸೆಂಟ್ ಅಂದ್ರೆ ಎಷ್ಟು ಅವರು ಅವರಿಗೆ ಐಸೈಟ್ ಬರಬಹುದು ಅಂತ, ಅಂದ್ರೆ ಜೀವನ ಮಾಡುವಷ್ಟು ಅವರಿಗೆ ಐಸೈಟ್ ಬರ್ತದ ಅಥವಾ 100% ಅವರಿಗೆ ಐಸೈಟ್ ಬರಬಹುದ?
0: ಇದು ನಾರ್ಮಲಿ ಟಿಶ್ಯೂ ಟ್ರಾನ್ಸ್ಪ್ಲಾಂಟ್ ಮಾಡಿದ ಮೇಲೆ 100% ಗ್ಯಾರಂಟಿ ಅಂತೂ ಕೊಡ್ಲಿಕ್ಕೂ ಸಾಧ್ಯ ಇಲ್ಲ. ಬಾಡಿನಾಗ ಹಾರ್ಟ್ ಟ್ರಾನ್ಸ್ಪ್ಲಾಂಟು ಆಗ್ತದ, ಲಿವರ್ ಟ್ರಾನ್ಸ್ಪ್ಲಾಂಟು ಆಗ್ತದ, ರೀನಲ್ ಟ್ರಾನ್ಸ್ಪ್ಲಾಂಟು ಆಗ್ತದ. ಇದು ಕಾರ್ನಿಯಲ್ ಟ್ರಾನ್ಸ್ಪ್ಲಾಂಟ್ ಮಾಡಿದ ಮೇಲೆ ಚಾನ್ಸಸ್ ಆಫ್ ಸರ್ವೈವಲ್ ಹೆಚ್ಚು ಇರ್ತದೆ, ಯಾಕಂದ್ರೆ ಕಾರ್ನಿಯಾಗೆ ಬ್ಲಡ್ ಸಪ್ಲೈ ಇಲ್ಲ. ಬೇರೆ ಆರ್ಗನ್ಸ್ ಗೆ ಎಲ್ಲ ಬ್ಲಡ್ ಸಪ್ಲೈ ಇದ್ದಿದ್ದ ಪ್ರಕಾರ ಮೇ ಬಿ ರಿಜೆಕ್ಷನ್ಸ್ ರೇಟ್ ಏನ್ ಇರ್ತದಲ್ಲ ಬೇರೆ ಆರ್ಗನ್ ಟ್ರಾನ್ಸ್ಪ್ಲಾಂಟ್ ಗೆ ಜಾಸ್ತಿ. ಕಾರ್ನಿಯಾ ಟ್ರಾನ್ಸ್ಪ್ಲಾಂಟ್ ಬೀಯಿಂಗ್ ಎನ್ ಅವಾಸ್ಕ್ಯುಲರ್ ಟಿಶ್ಯೂ, ದಿ ಚಾನ್ಸಸ್ ಆಫ್ ರಿಜೆಕ್ಷನ್ ಆಫ್ಟರ್ ದಿ ಕಾರ್ನಿಯಲ್ ಟ್ರಾನ್ಸ್ಪ್ಲಾಂಟ್ ಸರ್ಜರಿ ಈಸ್ ವೆರಿ ವೆರಿ ಮಿನಿಮಲ್. ಬಟ್ ಐ ಕ್ಯಾನ್ ಯಾರು ಅಶ್ಯೂರಿಟಿ 100% ಅಶ್ಯೂರಿಟಿ ಯಾರು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ.
1: ಅಂದ್ರೆ ಅವ್ರು ಡೇ ಟು ಡೇ ಆಕ್ಟಿವಿಟೀಸ್
0: ಮಾಡಬಹುದು. ಅವ್ರಿಗೆ ಮುಂಚೆ ವಿಷನ್ ಏನು ಅದು ಕಂಪೇರ್ ಮಾಡ್ಕೊಂಡಿದ್ಮೇಲೆ ಸರ್ಜರಿ ಆದ್ಮೇಲೆ ವಿಷನ್ ಅವ್ರು ತಮ್ ತಾವು ಕೆಲಸ ಮಾಡ್ಕೊಳ್ಲಿಕ್ಕೆ ವಿಷನ್ ರಿಸ್ಟೋರೇಷನ್ ಮಾಡಬಹುದು.
1: ತುಂಬಾ ವಿಷಯಗಳನ್ನ ತುಂಬಾ ಚೆನ್ನಾಗಿ ಹೇಳ್ತಾ ಇದ್ರು ಸರ್. ನೇತ್ರದಾನ ಮಾಡಲು ಬದುಕಿರುವಾಗಲೇ ಮನುಷ್ಯ ನೋಂದಣಿ ಮಾಡಿಸ್ಕೊಂಡಿರ್ಬೇಕು ಅಥವಾ ಮಾಡಿಸ್ಕೊಳ್ಳಿಲ್ಲ ಅಂದ್ರೆ ಕುಟುಂಬದವರ ಒಪ್ಪಿಗೆಯಿಂದ
0: ನೇತ್ರದಾನ ಮಾಡೋದು ಓನ್ಲಿ ಆಫ್ಟರ್ ಮರಣ ನಂತರನೇ ಮಾಡಬಹುದು. ಲಿವಿಂಗ್ ಕಂಡೀಷನ್ ನಾಗ ನೇತ್ರದಾನ ಈವೆನ್ ಕನ್ಸೆಂಟ್ ಇದ್ರೂ ಅದು ಸಾಧ್ಯ ಇಲ್ಲ. ಮರಣ ನಂತರ ಮೇ ಬಿ ಅದು ಪ್ಲೆಡ್ಜ್ ಫಾರ್ಮ್ ಏನ್ ಅವು ಫಿಲ್ ಮಾಡಿ ಇರಬೇಕು. ಮರಣ ನಂತರ ಮೇ ಬಿ ಲೀಗಲಿ ಸೆಕೆಂಡ್ ಕಿನ್ ಯಾರಿರ್ತಾರೋ ಅವ್ರದ್ದು ಕನ್ಸೆಂಟ್ ಇರಬೇಕು, ಅವ್ರದ್ದು ಸೈನ್ ಪ್ಲೆಡ್ಜ್ ಫಾರ್ಮ್ ನಾಗ ಇರಬೇಕು. ಕನ್ಸೆಂಟ್ ಫಾರ್ಮ್ ನಾಗೂ ಅವ್ರ ಸೈನ್ ಇದ್ರೇನೆ ನೇತ್ರದಾನ ಮಾಡೋದು ಈಸಿ.
1: ಓಕೆ ಸರ್, ಅಂದ್ರೆ ಮರಣವಾದ ಮನುಷ್ಯ ಪ್ಲೆಜ್ ಮಾಡಿದಿಲ್ಲ ಅಂದ್ರೆ ನೋಂದಣಿ ಮಾಡಿದ್ದಿಲ್ಲ
0: ಮಾಡಿದ್ದಿಲ್ಲ ಅಂದ್ರೇನು ಅವ್ರ ಕಾಲ್ ಮಾಡಿದ ಮೇಲೆ ಅವ್ರ ನೆಕ್ಸ್ಟ್ ಕಿನ್ ಯಾರು ಇರ್ತಾರೋ ಅವರು ಕನ್ಸೆಂಟ್ ಅವರು ಸೈನ್ ಇದ್ರೆ ಸರಿ ಹೋಗುತ್ತದೆ.
1: ಅವ್ರ ಕುಟುಂಬದವ್ರ ಒಪ್ಪಿಗೆ ಇದ್ರೆ ನೇತ್ರದಾನ
0: ಮಾಡಬಹುದು.
1: ತುಂಬಾ ಚೆನ್ನಾಗಿ ಹೇಳ್ತಾ ಇದ್ದೀರಿ. ಈಗ ಕೊನೆಯದಾಗಿ ಬಂದ್ರೆ ಈಗಿನ ಯುವ ಜನತೆಗೆ, ಸಾರ್ವಜನಿಕರಿಗೆ, ಆಕಾಶವಾಣಿ ಶ್ರೋತೃಗಳಿಗೆ ನೇತ್ರದಾನದ ಮಹತ್ವದ ಬಗ್ಗೆ ನಿಮ್ಮ ನುಡಿಗಳೇನು ಅಂತ ಹೇಳೋದಾದ್ರೆ?
0: ನೇತ್ರದಾನ ಅಂತೆ ಒಳ್ಳೋ ಕೆಲಸ ಎಲ್ಲೂ ಯಾರಿಗೂ ಏನು ಇರಂಗಿಲ್ಲ. ಮಾಡಿದ್ರೇನೆ ಮೇ ಬಿ ದಾಟ್ ವುಡ್ ಬಿ ಬೆಟರ್. ಯಾಕಂದ್ರೆ ಮೇ ಬಿ ಬೇರೆ ಬಹಳ ಮಂದಿ 70-80% ಎಲ್ಲಾರ್ಗೂ ಕಾರ್ನಿಯಾ ಬ್ಲೈಂಡ್ನೆಸ್ ಬಹಳ ಪಾಪ್ಯುಲೇಷನ್ ನಾಗ ಬಹಳ ಇದೆ. ಅಂಡ್ ಕಾರ್ನಿಯಾ ಟಿಶ್ಯೂನು ಅವೈಲೇಬಿಲಿಟಿ ಬಹಳ ಕಮ್ಮಿ ಇದೆ. ಸೊ ಇದ್ದಿದ್ದವರು ಯಾರ್ಯಾರು ಮೇ ಬಿ ಇಂಟ್ರೆಸ್ಟೆಡ್ ಇದ್ದಾರೋ ಅವ್ರ ಮುಂಚೆ ಅವ್ರ ಪ್ಲೆಡ್ಜ್ ಫಾರ್ಮ್ ಮಾಡಿ ಇಂಟ್ರೆಸ್ಟ್ ಇತ್ತು ಅಂದ್ರೆ ದಾಟ್ ವುಡ್ ಬಿ ಬೆಟರ್ ಡೂ ಐ ಡೊನೇಷನ್.

0: pledge eye donation and come forward for the eye donation so that the people yaradru yarani effect aarga avarge vision restoration salpanna salpa vision kottidre avaru happy donation madavaru happy ge irtaru.
1: ಹೌದು ಸರ್, ಈಗ ಒಂದು ಮನುಷ್ಯ ದಾನ ಮಾಡಿದವನು ಅವನಿಗೆ ಗೊತ್ತಿರಂಗಿಲ್ಲ ಯಾರಿಗೆ ನೀವು ಟಿಶ್ಯೂನ್ನ ಹಾಕಿದ್ದೀರಾ ಅಂತ. ಅದು ಕಾನ್ಫಿಡೆನ್ಸ್,
0: ಅದು ಕಾನ್ಫಿಡೆನ್ಷಿಯಲ್ ನಾಗೆ ಐ ಬ್ಯಾಂಕ್ ನಾಗೆ ಎಲ್ಲಾ ಫಾರ್ಮು ನಾವು ಪ್ಲೆಡ್ಜ್ ಮಾಡಿದ ಮೇಲೆ ಡೋನರ್ ಫಾರ್ಮು ಸಪರೇಟ್ ಇರ್ತದ, ರೆಸಿಪಿಯಂಟ್ ಫಾರ್ಮು ಸಪರೇಟ್ ಇರ್ತದ, ಎರಡೂ ಫಾರ್ಮ್ ಸಪರೇಟ್. ಪೇಷಂಟ್ಗೂ ಯಾರಿಗೂ ಎಲ್ಲಿಂದ ಬಂದದ ಯಾರ ಕಡೆಯಿಂದ ಬಂದದ ಅವ್ರಿಗೂ ಗೊತ್ತು, ಏನು ಆಗಂಗಿಲ್ಲ. ನಾವೆಲ್ಲ ನೋಡ್ಕೊಂಡಿದ ಮೇಲೆ ಟಿಶ್ಯೂ ಓಕೆ, ಅವ್ರಿಗೇನು ಇನ್ಫೆಕ್ಷನ್ಸ್ ಏನು ಇಲ್ಲ, ಟಿಶ್ಯೂ ಯೂಸ್ ಮಾಡಬಹುದು ಅಂದ್ಮೇಲೆ ನಾವು ಯೂಸ್ ಮಾಡ್ತೀವಿ. ಯೂಸ್ ಮಾಡಿದ್ಮೇಲೂ ಎಲ್ಲ ಕಾನ್ಫಿಡೆನ್ಶಿಯಲ್ ನಾಗೆ ಇದೆಲ್ಲ ಇರೋದು.
1: ಓಕೆ ಸರ್, ಆ ಟಿಶ್ಯೂ ತಗೊಂಡ್ ಅದಾಗಿಂದ ಎಷ್ಟು ದಿನದೊಳಗೆ ನೀವು ಇನ್ನೊಂದು
0: ಟಿಶ್ಯೂ ರಿಟ್ರೀವಲ್, ಟಿಶ್ಯೂ ತಗೊಂಡಿದ ಮೇಲೆ ಆಕ್ಚುಲಿ ದ ಮೀಡಿಯಂ ಅಂತ ನಾವು ಟಿಶ್ಯೂ ಯೂಸ್ ಮಾಡಬಹುದು ಅಂದ್ರೆ 3-4 ಟಿಶ್ಯೂಸ್ ಮೀಡಿಯಮ್ಸ್ ಇದ್ದಾವ. ಅದ್ರಾಗ ಮೋಸ್ಟ್ಲಿ ಒಂದು ಕಾರ್ನಿಸಾಲ್ ಮೀಡಿಯಂ ಅಂತ ಇರ್ತದ, ಆಪ್ಟಿಸಾಲ್ ಮೀಡಿಯಂ ಅಂತ ಇರ್ತದ. ಆ ಮೀಡಿಯಂ ನಾಗ ನಾವು ಟಿಶ್ಯೂ ಇಟ್ಟಿದ್ರೆ 2 weeks ಮ್ಯಾಕ್ಸಿಮಮ್, 2 weeks ಒಳಗ ಅದು ಟಿಶ್ಯೂ ನಾವು ಮತ್ತೆ ಇನ್ನೊಬ್ಬರು ಪೇಷಂಟ್ ಗೆ ಯೂಸ್ ಮಾಡಬಹುದು. ಇಲ್ಲ ಅಂದ್ರೆ ನಾವು ಇನ್ನೊಂದು ರೂಮ್ ಟೆಂಪರೇಚರ್ ಕಿಂತ ಇನ್ನ ಕಮ್ಮಿ ಟೆಂಪರೇಚರ್ ನಾಗ 4 degrees ಹಂಗೆ ಇಟ್ಟಿದ್ರೆ ಇನ್ನ ಸ್ವಲ್ಪ ದಿವಸ ಯೂಸ್ ಮಾಡಬಹುದು. ಬಟ್ ಲಾಂಗ್ ಶೆಲ್ಫ್ ಲೈಫ್ ಇಟ್ಟಿದ್ರೆ ಟಿಶ್ಯೂ ಸರ್ವೈವಾಲಿಟಿ, ಟಿಶ್ಯೂ ಪ್ರೋಗ್ನೋಸಿಸ್ ಅಷ್ಟು ಕರೆಕ್ಟ್ ಆಗಿ ಇರಂಗಿಲ್ಲ. ಯೂಸ್ ಮಾಡಿದ್ಮೇಲೂ ಔಟ್ಕಮ್ ಅಷ್ಟು ಬೆಟರ್ ಆಗಿ ಇರಂಗಿಲ್ಲ. ಸೊ ಮೇ ಬಿ ವಿತಿನ್ ಎ ವೀಕ್, ವಿತಿನ್ 10 days ಟು 2 weeks ಟೈಮ್ ಟಿಶ್ಯೂ ಬಂದ್ಮೇಲೆ ನಾವು ಪೇಷಂಟ್ ಗೆ ಯೂಸ್ ಮಾಡಿದ್ರೆ ಔಟ್ಕಮ್ಸ್ ಬೆಟರ್ ಆಗಿ ಇರ್ತದೆ.
1: ಓಕೆ, ನೇತ್ರದಾನ ನಂತರ 2 ವಾರದೊಳಗೆ ಇನ್ನೊಬ್ಬ ದಾನಿಗೆ ಅದನ್ನ
0: ಯೂಸ್ ಮಾಡಬಹುದು.
1: ಕಣ್ಣು ಯಾರಿಗೆ ಇರೋದಿಲ್ಲ ಅವರಿಗೆ ನೀವು ಅದನ್ನ ಯೂಸ್ ಮಾಡ್ತೀರಾ ಅಂತ. ಸರ್, ಇಲ್ಲಿಯವರೆಗೆ ನೀವು ಆಕಾಶವಾಣಿ ಹೈದರಾಬಾದ್ ಬಾನುಲಿ ಕೇಂದ್ರಕ್ಕೆ ಬಂದು ತುಂಬಾ ವಿಷಯಗಳನ್ನ ನಮ್ಮ ಶ್ರೋತೃಗಳ ಜೊತೆ ಹಂಚಿಕೊಂಡಿದ್ದೀರಿ. ಕಣ್ಣುಗಳು ನಮ್ಮ ಬದುಕಿಗೆ ಬೆಳಕು ನೀಡುವ ಅಮೂಲ್ಯ ಕೊಡುಗೆ. ನಾವು ಇಲ್ಲದ ನಂತರ ನಮ್ಮ ಕಣ್ಣುಗಳು ಮತ್ತೊಬ್ಬರ ಬದುಕಿನಲ್ಲಿ ಬೆಳಕಾಗಬಹುದು. ಅದಕ್ಕಾಗಿಯೇ ನೇತ್ರದಾನ ಮಹಾದಾನ ಎಂಬ ಸಂದೇಶವನ್ನು ಪ್ರತಿಯೊಬ್ಬರೂ ಮನದಲ್ಲಿಟ್ಟುಕೊಳ್ಳಬೇಕು. ನಮ್ಮ ಕಣ್ಣುಗಳು ನಮ್ಮೊಂದಿಗೆ ಮುಚ್ಚಿದರೂ ಮತ್ತೊಬ್ಬರ ಬದುಕಿನಲ್ಲಿ ಬೆಳಕಾಗಿ ತೆರೆದುಕೊಳ್ಳುತ್ತವೆ ಎಂಬ ಮಹತ್ವದ ಸಂದೇಶದೊಂದಿಗೆ ಇಂದಿನ ನೇತ್ರದಾನದ ಈ ವಿಶೇಷ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಮ್ಮ ಆಕಾಶವಾಣಿ ಹೈದರಾಬಾದ್ ಬಾನುಲಿ ಕೇಂದ್ರಕ್ಕೆ ಬಂದು ಇಷ್ಟು ವಿಷಯಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದೀವಿ ಸರ್. ಧನ್ಯವಾದಗಳು. ಆಕಾಶವಾಣಿ ಹೈದರಾಬಾದ್ ಕೇಂದ್ರದ ಪರವಾಗಿ ಕಸ್ತೂರಿ ಕನ್ನಡ ಕಾರ್ಯಕ್ರಮದ ಪರವಾಗಿ ನಿಮಗೆ ಧನ್ಯವಾದಗಳನ್ನು.
0: ಧನ್ಯವಾದ.
1: ಥ್ಯಾಂಕ್ ಯು ಸರ್.
2: ಇದುವರೆಗೆ ಅಂತಾರಾಷ್ಟ್ರೀಯ ನೇತ್ರದಾನ ದಿನದ ಅಂಗವಾಗಿ ಡಾಕ್ಟರ್ ಹರಿಕೃಷ್ಣ ಅವರೊಂದಿಗೆ ವಿಶೇಷ ಸಂದರ್ಶನ ಪ್ರಸಾರಗೊಂಡಿತು. ಸಂದರ್ಶನ ನಡೆಸಿಕೊಟ್ಟವರು ರತ್ನ ಅರ್ಚಕ. ಈ ಕಾರ್ಯಕ್ರಮ ಆಕಾಶವಾಣಿ ಹೈದರಾಬಾದ್ ಕಸ್ತೂರಿ ಬಾನುಲಿ ಕೇಂದ್ರದ ಕೊಡುಗೆ.

ಸ್ವರ್ಗದ ಜತೆಯಲ್ಲಿ ಕುಣಿ ಕುಣಿದು ಬೆಳೆಯುವ ಸೊಗಸಿನ ಕಾಲವಿದು. ಗೆಳೆಯದ ಜತೆಯಲ್ಲಿ ಕುಣಿ ಕುಣಿದು ಬೆಳೆಯುವ ಸೊಗ

ಬರಲಿರುವ ಗುರುವಾರದಂದು ಕೇಳಿ ರಕ್ಷಾಬಂಧನದ ಕುರಿತು ವಿಶೇಷ ಕಾರ್ಯಕ್ರಮ ಕೇಳಲು ಮರೆಯದಿರಿ. ಇಲ್ಲಿಗೆ ನಮ್ಮ ಕಸ್ತೂರಿಯ ಮಧ್ಯಾಹ್ನದ ಸಂಚಿಕೆ ಮುಗಿಯುತ್ತದೆ. ಮತ್ತೆ ನಮ್ಮ ನಿಮ್ಮ ಭೇಟಿ ಬರಲಿರುವ ಗುರುವಾರದಂದು ಇದೇ ಸಮಯಕ್ಕೆ ಇದೇ ಮೀಟರ್ಗಳ ಮೇಲೆ ಮತ್ತೊಂದು ವಿಶೇಷ ಕಾರ್ಯಕ್ರಮದೊಂದಿಗೆ ಭೇಟಿಯಾಗುತ್ತೇವೆ. ಅಲ್ಲಿಯವರೆಗೆ ನಿಮ್ಮ ಉಷಾಳಿಗೆ ಅಪ್ಪಣೆ ನೀಡಿ ನಮಸ್ಕಾರ.

ಈ ಚನಟಿ ಕ್ಷಮಿಂಪರಾಧಿತನಿ ಶೀರ್ಷಮು ದೃಂತು ಗಂಡಿದೆ ಸುದರ್ಶನಮುನ ಈ ಕ್ಷಣಮುನ ತಿರಂಬುಗ ಭೂ